ಮಾಮಾರ ಕಾಲಿನ ಸಂಧಾನ ಕಲಾವಾಗೆ ಬಿಂಬ ದೇವಿಯ ಯಶೋಧರ ದೇವಿಯ ತಮ್ಮ ಸ್ವಾಮಿಯ ಸಿದ್ಧಾರ್ಥ ಯುವರಾಜತುಮಾಗೆ ಸತ್ಯ ಸೊಯಾಗಿ ನಿಮ್ಮ ಸಂಧಾ ವಿಶಾಲ ಕರ್ತವ್ಯ ಸಿದ್ಧ ಕರ ಗೀಗೆ ಅತ್ತರಗಿಯ ದವಸಿಟ್ಟು ಅಯದ ಉನ್ನಾಂಸೆ ಅನುಗಮನೇಕರನ್ನ ಸೀಲು ಸಿರಿತಿರಿ ಅನುಗಮನೇಕರನ್ನ ಪಟಂಗತ್ತ ಯಶೋಧರಾವತ್ ಉಬಕಿಯವ ನಿಪುಣಿ ಹಾನ್ಸಿಕಾ ಧರ್ಮದಾಸ ಗಾಯಕ ವಿಸಿಂಗ್ ಮಿಮ ಯಶೋಧರ ಕವಿ ಗೀತವತ್ ಕರನ್ನೇ ಪೂಜ್ಯ ಕಟುವಸ್ತಟ ಸಿರಿದ ಮಹಿಮಿಯನ್ಗೆ ಪದಮಾಲಾವಕಟಾಯಿ ಸಂಗೀತವತ್ಕರೇ ಪಾಮುದಿತ ಮಾನಿಲಾಂಗ.

ಆದ್ರಾ ಗಾಂಧ್ರವ ಮಂಡಪೇ ದರುದರಿಯನ್ ವಿಸಿನ್ ಗಾಯನ ಕಂಡಪನ ಗೀತೆ ರಚನಾ ಕಲ್ಲದ್ದೆ ಪೂಜ್ಯ ಕಿರಿಬದ್ದುಡ ಜ್ಞಾನಾನಂದ ಸ್ವಾಮಿನ್ ವಹನ್ಸೇ ವಿಸಿಂಗ್ ಸಂಗೀತ ವತ್ಕಲೆ ಶಾಸ್ತ್ರಪತಿ ಅಜಿತ್ ಅತಪತ್ತು ಸಂಗೀತಜ್ಞ ವಿಸಿಂಗ್.